ಕನಕದ ಸನ ತೈಲ ಮಹಾದ್ರುಮಾಯುಧ ಪ್ರಬಲ ಸಂತನ ಮಾನಹಿ ಜಯ ರಾಮ ರಾವಣ ಮತ್ತ ಗಜ ಮೃಗರಾಜ ಸುಜ

0: ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್. ಭಾರತೀಯ ಪ್ರವಾಸಿ ಜನೈ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹೋದಯ ರಾತ್ರೌ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಯಾತ್ರಾಯಾಃ ಪ್ರಥಮ ಚರಣೆ ನೀಸ್ ನಗರಂ ಸಂಪ್ರಾಪ್ತವಾನ್. ತತ್ರ ಫ್ರಾನ್ಸ್ ದೇಶಸ್ಯ ವರಿಷ್ಠಾಧಿಕಾರಿಭಿಃ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ತತ್ರ ಹೋಟೆಲ್ ನೆಗ್ರೆಸ್ಕೋ ಸ್ಥಳೆ ಭಾರತೀಯ ಪ್ರವಾಸಿ ಜನೈ ತೇಷಾಂ ಹಾರ್ದಿಕಂ ಸ್ವಾಗತಂ ಕೃತಂ. ಪ್ರಧಾನಮಂತ್ರಿ ಸ್ವೀಯ ಯಾತ್ರಾಕಾಲೆ ಫ್ರಾನ್ಸ್ ರಾಷ್ಟ್ರಪತಿಗಳ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ವಿವಿಧೇಷು ಕಾರ್ಯಕ್ರಮೇಷು ಸಹಭಾಗಿತ್ವ ಕರಿಷ್ಯತಿ. ಫ್ರಾನ್ಸ್ ದೇಶಸ್ಯ ನೀಸ್ ನಗರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪ್ರವಾಸಿ ಜನೈ ಭವ್ಯಂ ಸ್ವಾಗತಂ ಕೃತಂ. ತತ್ರ ಫ್ರಾನ್ಸ್ ಇಟಲಿ ಕಲಾಕಾರೈ ಪ್ರಸ್ತುತಾನಿ ಕಥಕ ಭರತನಾಟ್ಯಾದೀನಿ ಭಾರತೀಯ ಶಾಸ್ತ್ರೀಯ ನೃತ್ಯಾನಿ ಅಪಿ ದೃಷ್ಟಾನಿ. ನೀಸ್ ನಗರೆ ಭಾರತೀಯ ಪ್ರವಾಸಿ ಜನಾನಾಂ ಸ್ನೇಹಪೂರ್ಣ ಸ್ವಾಗತಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೇಷಾಂ ಧನ್ಯವಾದಂ ಅಕರೋತ್. ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಾಪ್ತಸ್ಯ ಹಾರ್ದಿಕ ಸ್ವಾಗತಸ್ಯ ಕೃತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪ್ರವಾಸಿ ಜನೇಭ್ಯ ಧನ್ಯವಾದಂ ಅಕರೋತ್. ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಕಾಶಿತ ಸಂದೇಶೆ ತೇನ ಉಪ್ಪಂಗ ಏತತ್ ಸ್ವಾಗತಂ ಸ್ಮರಣೀಯಂ ಸಹ ಅವದತ್ ಯತ್ ಸ್ವದೇಶಾತ್ ದೂರಸ್ಥಿತ ಅಪಿ ಭಾರತೀಯ ಪ್ರವಾಸಿ ಜನಾ ಭಾರತೇನ ಸಹ ಸ್ವೀಯಂ ದೃಢ ಸಂಬಂಧಂ ನಿರಂತರಂ ಧಾರಯಂತಿ. ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿನ ಸ್ಲೋವಾಕಿಯಾ ಯಾತ್ರಾ ಭಾರತ್ ಸ್ಲೋವಾಕಿಯಾ ಸಂಬಂಧಾನ್ ಸುದೃಢೀಕರಿಷ್ಯತಿ. ಸ್ಲೋವಾಕಿಯಾ ದೇಶೆ ಭಾರತಸ್ಯ ರಾಜದೂತ ಅಪೂರ್ವ ಚಂದ್ರ ಉಕ್ತವಾನ್ ಯತ್ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿನ ಸ್ಲೋವಾಕಿಯಾ ಯಾತ್ರಾ ಉಭಯೋ ದೇಶಯೋ ಸಹ ಯೋಗಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿಷ್ಯತಿ. ಬ್ರಾತಿಸ್ಲಾವಾ ನಗರೆ ಆಕಾಶವಾಣ್ಯಾ ವಾರ್ತಾವಳಿಯ ಸಹ ವಾರ್ತಾಲಾಪಿ ಅಸೌ ಅವದತ್ ಯತ್ ಏಷಾ ಯಾತ್ರಾ ವಿಶೇಷತಃ ಆರ್ಥಿಕ ವ್ಯಾಪಾರಿಕ ಸಂಬಂಧಾನಾಂ ಸುದೃಢೀಕರಣೆ ಮಹತ್ವಪೂರ್ಣಾನ್ ಭೂಮಿಕಾಂ ನಿರ್ವಹಿಸ್ಯತಿ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನಃ ಸೂಚಿತವಾನ್ ಯತ್ ಇಸ್ರೋ ತಥಾ ಪರಮಾಣು ಊರ್ಜಾ ವಿಭಾಗಃ ಚಂದ್ರ ಅವತರಣ ಜ್ಞಾನಸ್ಯ ವಿಕಾಸಾರ್ಥಂ ಸಂಯುಕ್ತ ರೂಪೇಣ ಕಾರ್ಯಂ ಕುರುತಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನಃ ಅವದತ್ ಯತ್ ಇಸ್ರೋ ಪರಮಾಣು ಊರ್ಜಾ ವಿಭಾಗೇನ ಸಹ ಮಿಲಿತ್ವಾ ಅತ್ಯಂತ ಶೀತಲ ಪರಿಸ್ಥಿತೇ ಸಂರಕ್ಷಣಾರ್ಥಂ ಉನ್ನತ ಕೃತ್ರಿಮ ತಾಪನ ಪ್ರಯೋಗಿಂಚ ವಿಕಸಿತಂ ಕಾರ್ಯಂ ಕುರುತಃ. ಬೆಂಗಳೂರು ನಗರೆ ಆಯೋಜಿತ ಸಿಎಸ್ಐಆರ್ ಆರ್ಐಎಸ್ಇ ಸಮ್ಮೇಳನೆ ಸಹ ಉಕ್ತವಾನ್ ಯತ್ ಸೌರ ಊರ್ಜಯಾ ಸಂಚಾಲಿತ ಚಂದ್ರಯಾನ ತ್ರಯಸ್ಯ ಲ್ಯಾಂಡರ್ ವಿಕ್ರಮ ಅವತರಣಯಾನಂ ಚಂದ್ರೇ ಕೇವಲಂ ಚತುರ್ದಶ ದಿನಾನಿ ಯಾವತ್ ಕಾರ್ಯಂ ಅಕರೋತ್. ಅವತರಣಯಾನಂ ನಿರ್ಮಾತುಂ ಪ್ರಯಾಸಾನ್ ಕರಿಷ್ಯತಃ ಇದಾನಿಂ ಉಭಯ ವಿಭಾಗೌ ಯೇನ ಇದಾನಿಂ ದ್ವಿಶತ ದಿನ ಪರ್ಯಂತಂ ಚಂದ್ರೇ ಕಾರ್ಯಂ ಭವೇತ್. ಕೃತ್ರಿಮ ತಾಪನ ಪ್ರಣಾಳ್ಯಾ ಯುಕ್ತಂ ಏತತ್ ಜ್ಞಾನಂ ಚಂದ್ರಸ್ಯ ಕಠೋರ ಜಲವಾಯು ಪರಿಸ್ಥಿತಿಷು ಅಪಿ ಕಾರ್ಯಂ ಕರಿಷ್ಯತಿ ತಥಾ ಚ ಭವಿಷ್ಯ ದೀರ್ಘಕಾಲಿಕ ಚಂದ್ರ ಅನ್ವೇಷಣ ಅಭಿಯಾನೇಷು ಅಪಿ ಸಹಾಯಕಂ ಭವಿಷ್ಯತಿ. ಕೇಂದ್ರೀಯ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ಹಿಮಾಚಲ ಪ್ರದೇಶ ಡಾಕ್ ವಿಭಾಗಸ್ಯ ಡ್ರೋನ್ ಆಧಾರಿತ ಡಾಕ್ ಪರಿವಹನ ಸೇವಾಯಾಃ ಶುಭಾರಂಭಂ ಅಕರೋತ್. ಏಷಾ ಸೇವಾ ಮಂಡಿ ಪ್ರಧಾನ ಡಾಕ ಕಾರ್ಯಾಲಯಾತ್ ಬೇಹರ್ಧಾರ ಶಾಖಾ ಡಾಕ್ ಕಾರ್ಯಾಲಯ ಪರ್ಯಂತ ಪ್ರವೃತ್ತ. ಅಮೆರಿಕ ದೇಶಸ್ಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಉಕ್ತವಾನ್ ಯತ್ ಇರಾನ್ ದೇಶೇನ ಸಹ ಯುದ್ಧ ಸಮಾಪನ ಸಂಬಂಧಸ್ಯ ಸಂಧಿ ಪತ್ರೆ ಅದ್ಯ ಹಸ್ತಾಕ್ಷರಂ ಸಂಭಾವ್ಯತೆ. ತೇನ ಉಕ್ತಂ ಯತ್ ಅಸ್ಯ ಸಂಧೇ ಲಕ್ಷ್ಯಂ ಇರಾನಸ್ಯ ಪರಮಾಣು ಅಸ್ತ್ರೇಭ್ಯ ದೂರೀಕರಣಮಸ್ತಿ. ಏಕ ದಿವಸೀಯ ಪುರುಷ್ ಕ್ರಿಕೆಟ್ ಶೃಂಖಲಾಯಾ ಪ್ರಥಮ ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಪರಾಜಿತಂ. ಹಿಮಾಚಲ ಪ್ರದೇಶಸ್ಯ ಧರ್ಮಶಾಲಾ ನಗರೆ ಪ್ರಥಮ ಏಕದಿವಸೀಯ ಕ್ರಿಕೆಟ್ ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಸಪ್ತ ಕ್ರೀಡಕ ಪುರಸ್ಕರಂ ಪರಾಜಿತಂ. ಇತಿ ವಾರ್ತಾಃ.
1: नमस्कार आकाशवाणी समाचार के साथ मैं मुकेश कुमार.